ಅಂತರ ಮೋಹಾವಹ ಮಹಿ ಮಮ ಶೃಣಿತ ಮಹೀತಿ ಮಿರಹ ಪಿಂಗಾಕೃತಿ ಭೃಂಗಾರು ನಿಭಂಗಾರ ದಳಂಗಾಮಲ ನಿಷ್ಕಾಸಿತ ದುಷ್ಕಾರ್ಯ ಘನಿಷ್ಕಾವಳಿ ದೀಪ ಪ್ರಭನೀ ಪಚ್ಛ ವಿತಾಪ ಪ್ರದ ಕನಕ ಮಾಲಿಕಾಪಿ ಸಂಗೀತ ಸರ್ವಾಂಗ ನವದಳಿತ ದಶವಲಿತ ಮೃದುಲಲಿತ ಕಮಲ ತತಿ ಮದ ವಿಕೃತಿ ಚತುರತರ ಪೃಥುಲತರ ಸರಸತರ ಕನಕ ಸರಮಯ ರುಚಿರ ಕಂಠಿಕಾ ಕಮನೀಯ ಕಂಠ ವಾತಾಶನಾಧಿಪತಿ ಶಯನ ಕಮಲ ಪರಿಚರಣ ರತಿ ಸಮೀಹಿತಾಖಿಲ ಫಣಧರ ತತಿಮತಿ ಕರ ಕನಕಮಯ ನಾಗಾಭರಣ ಪರಿವೀತಾಖಿಲಾಂಗಾವಗಮಿತ ಶಯನ ಭೂತಾಹಿ ರಾಜಾ ಜಾತಾತಿಶಯ ರವಿಕೋಟಿ ಪರಿಪಾಟಿ ಧರ ಕೋಟಿ ಕಿತವಾಟಿ ರಸಧಾಟಿ ಧರ ಮಣಿಗಣ ಕಿರಣ ವಿಸರಣ ಸತತ ವಿಧುತ ತಿಮಿರ ಮೋಹ ಗರ್ಭಗೇಹ ಅಪರಿಮಿತ ವಿವಿಧ ಭುವನ ಭರಿತಾಖಂಡ ಬ್ರಹ್ಮಾಂಡ ಮಂಡಲ ಪಿ ಚಂಡಿಲ ಆರ್ಯ ಧುರ್ಯಾನಂತಾರ್ಯ ಪವಿತ್ರ ಖನಿತ್ರ ಪಾತ ಪಾತ್ರೀಕೃತ ನಿಜ ಚುಂಬಿತ ಗತವ್ರಣ ಕಿಣ ವಿಭೂಷಣ ವಹನ ಸೂಚಿತ ಶ್ರಿತ ಜನ ವತ್ಸಲತಾಧಿಕ ಶಯನ ಮಡ್ಡುಡುಂಡಿಮ ಧಮರು ಜರ್ಜರ ಕಾಹಳಿ ಪಟಹಾವಳಿ ಮೃದು ಮರ್ದಶಾಲಿ ಮೃದಂಗ ದುಂಧುಭಿ ಧಕ್ಕಿಕಾ ಮುಖ ಹೃಜ ವಾಜ್ಯಗ ಮಧುರ ಮಂಗಳನಾದ ಮೇದುರ ವಿಶ್ರುಮರ ಸರಸಗಾನರ ಸರುಚಿರ ಸಂತತ ಸಂತನ್ಯಮಾನ ನಿತ್ಯೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಾದಿ ವಿವಿಧೋತ್ಸವ ಕೃತಾನಂದ ಶ್ರೀಮದಾನಂದ ನಿಲಯ ವಾಸ ಸತತ ತತ ಪದ್ಮಾಲಯ ಪದ ಪದ್ಮರೇಣು ಸಂಚಿತ ವಕ್ಷಸ್ತಟಪಟವಾಸ ಶ್ರೀನಿವಾಸ.

ಬಿಲಹರಿ ಮಾಯಾ ಮಾಡವ ಗೌಳ ಅಸಾವೇರಿ ಸಾವೇರಿ ಶುದ್ಧ ಸಾವೇರಿ ದೇವಗಾಂಧಾರಿ ಧನ್ಯಾಸಿ ಬೇಗಡ ಹಿಂದೂಸ್ತಾನಿ ತೋಡಿ ನಾಟಕುರುಂಜಿ ಶ್ರೀರಾಗ ಶಹನ ಅಠಾಣ ಸಾರಂಗಿ ದರ್ಬಾರು ಪಂತು ವರಾಳಿ ವರಾಳಿ ಕಲ್ಯಾಣಿ ಯಮುನಾ ಕಲ್ಯಾಣಿ ಹುಸೇನಿ ಜಂಝಾಳಿ ಕೌಮಾರಿ ಕನ್ನಡ ಖರಹರ ಪ್ರಿಯ ಕಲಹಂಸ ನಾದನಾಮಕ್ರಿಯ ಮುಖಾರಿ ತೋಡಿ ಪುನ್ನಾಗ ವರಾಳಿ ಕಾಂಭೋಜಿ ಭೈರವಿ ಯದುಕುಲ ಕಾಂಭೋಜಿ ಆನಂದ ಭೈರವಿ ಶಂಕರಾಭರಣ ಮೋಹನ ರೇಗುಪ್ತಿ ಸೌರಾಷ್ಟ್ರಿ ನೀಲಾಂಬರಿ ಗುಣಕ್ರಿಯ ಮೇಘಗರ್ಜನಿ ಹಂಸಧ್ವನಿ ಶೋಕ ವರಾಳಿ ಮಧ್ಯಮಾವತಿ ಝಂಝೂಟಿ ಸುರಟಿ ದ್ವಿಜಾವಂತಿ ಮಲಮಲಯಾಂಬರಿ ಕಾಫಿ ಪರಶುದನಾಸರಿ ದೇಶಿಕ ತೋಡಿ ಆಹಿರಿ ವಸಂತ ಗೌಳಿ ಪಂತು ಕೇದಾರ ಗೌಳಿ ಕನಕಾಂಗಿ ರತ್ನಾಂಗಿ ಗಾನಮೂರ್ತಿ ವನಸ್ಪತಿ ವಾಚಸ್ಪತಿ ದಾನವತಿ ಮಾನರೂಪಿ ಸೇನಾಪತಿ ಹನುಮತ್ತೋಡಿ ಧೀನುಲವು ನಾಟಕ ಪ್ರಿಯ ಕೋಕಿಲ ಪ್ರಿಯ ರೂಪವತಿ ಗಾಯಕ ಪ್ರಿಯ ವಕುಳಾಭರಣ ಚಕ್ರವಾಕ ಸೂರ್ಯಕಾಂತ ಹಾಟಕಾಂಬಾರಿ ಝಂಕಾರ ಧ್ವನಿ ನಟಭೈರವಿ ಗೀರ್ವಾಣಿ ಹರಿಕಾಂಭೋಜಿ ಧೀರಶಂಕರಾಭರಣ ನಾಗಾನಂದಿನಿ ಯಾಗಪ್ರಿಯ ವಿಶ್ರುಮರಸರಸಗಾನರಸೇತ್ಯಾದಿ ಸಂತತ ಸಂತತ್ಯಮಾನ ನಿತ್ಯೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಾದಿ ವಿವಿಧೋತ್ಸವ ಕೃತಾನಂದ ಶ್ರೀಮದಾನಂದ ನಿಲಯವಾಸ ಸತತ ತತ ಪದ್ಮಾಲಯ ಪದ ಪದ್ಮರೇಣು ಸಂಚಿತ ವಕ್ಷಸ್ತಟ ಪಟವಾಸ ಶ್ರೀ ಶ್ರೀನಿವಾಸ ಸುಪ್ರಸನ್ನೋ ವಿಜಯತಾಂ ಶ್ರೀ ಅಲಮೇಲ್ಮಂಗಾ ಸಹಿತ ಶ್ರೀ